0: ದೇಶೀಯ ಪ್ರವೃತ್ತಿ.
1: ಬಾಂಗ್ಲಾದೇಶ ಸರಂಪ ವಸಂಕ ತತ್ವ ಖಟಕಿನ ತಿಬಿನವಾ ಎ ಬರಪತಲ ಸೌಖ್ಯ ಗೆಟ್ಲುವಕ್ ವಿಯತಿ ಬವೈ ಇರಟ ವಾರ್ತಾ ಸದಹನ್ ಕಲೆ ದರ್ವನ್ ವಸಗ್ಗೆ ಜೀವಿತ ಹಿಮಿಕರಮೇನ್ ದಸ್ದಹ ಸಂಖ್ಯಾತ ಪಿರಿಸಕ್ ರೋಗಾತುರ ವೇಸಿಟಿ ಬವದು ಬಾಂಗ್ಲಾದೇಶ ಸೌಖ್ಯ ಬಲಧಾರೀನ್ ಪ್ರಕಾಶ ಕಲಾ ಇರಟ ತಾರೇ ಗ್ರಹ ಮಾನ್ಪಾಲ್ಡಿ ಪವತಿನ ದಡಿ ಉದಾಸೀನತ್ವ ಇಟ ಹೇತು ವಿಯತಿ ಬವಟ ಚೋದನಾ ಎಲ್ಲವನವಾ ನಿಲ ವಾರ್ತಾವಲಟ ಅಡುವ ಪಸುಗೆ ಬಾರ್ತುಮಾ ಸೇಬದ ಭಾಗ್ಯ ಸಿಟಮೇ ತಕ್ವಾ ಸರಂಪ ಸಹ ಎವರಿ ರೋಗ ಲಕ್ಷಣ ಹೇತುವೆನ್ ದರ್ವನ್ ಹೈಸಿಕಟ ವಡ ವೆಡಿ ಪಿರಿಸಾಗ್ ಜೀವಿತಾಕ್ಷೇಟ ಪತ್ವನ ಎನ್ ಮರಣ ಅಡುವಕ್ ರುಜುವಮ ಸಿದುವೆತ್ತಿ ಸರಂಪ ರೋಗ್ಯ ಹೇತುವೆನ್ ಇತಿರಿ ಮರಣ ಸರಂಪ ವೆಲದೇಮಿನ್ ಎತಿವು ಅತುರು ಆಬಾಧ ಹೇತುವೆನ್ ಸಿದುವೆತ್ತಿ ಬಾವ ವಿದೇಶ ಮಾಧ್ಯ ವಾರ್ತಾ ಕಲ ಸಂಚಾರಿಕ ಶ್ರೀಲಂಕಾ ಕಂಡಾಯ ಸಹ ಬಟಿರಿಂದಿಯ ಕುದೇವ್ ಕಂಡಾಯ ಬಾತರ ಪ್ರಯತ್ನ ನಿಯಮಿತವ ತಿಬು ದೇವನ ಇಗ್ದಿನ ಕ್ರಿಕೆಟ್ ತರಂಗ ಅತಹರದ ಮೀಮಿಟ ವಿರಿಸಿರುವರುಂ ತೀರಣೆ ಕಲಾ ಎ ಸಬೀನಾ ಪಾಕ್ ಕ್ರೀಡಾಂಗಣ ಅಧಹರಡು ವರ್ಷಾವ ಹೇತುವೆನ್ ತರಂಗ ಕಾಸಿಯ ವಾಸಿಯುರುಗ ಬೆಲೀಮಿಟ ಪಮನಕ್ ಸೀಮಾವುಡ ಎ ಜಯಗತ್ ಬಟಿರಿಂದಿಯ ಕುದೇವ್ ಕಂಡಾಯ ಪ್ರಥಮೇನ್ ಪಂದು ಯವೀಮಿಟಾಯಿ ತೀರಣೆ ಕಲೆ ಕೆಸೇವಿತಾತ್ ಅಖಂಡವ ಅಧಹರಡು ವರ್ಷಾವತ್ ಸಮಗ ತರಂಗ ಅತಹರದ ಮೀಮಿಟ ವಿರಿಸಿರುವರುಂ ತೀರಣೆ ಕಲಾ ಶ್ರೀಲಂಕಾವು ಸಹ ಬಟಿರಿಂದಿಯ ಕೊದೇವ್ ಕಂಡಾಯ ಬಾತರ ಎಗ್ದಿನ ಕ್ರಿಕೆಟ್ ತರಗಾವಲಿಯ ತರಗ ತುನಕಿನ್ ಸಮನ್ವಿತಾಯ್ ದಿರಟ ಅತರ ತುನುವನ ಸಹ ಅವಸನ್ ಎಗ್ದಿನ ಕ್ರಿಕೆಟ್ ತರಗ ಶ್ರೀಲಂಕಾ ವೇಲಾವೆನ್ ಅನಿತ ಅಲಿಯಂ ಎಕಟ ಆರಂಭವನವಾ ತರಗಾವಲಿಯ ಮೇವನ ವಿಟಾತ್ ದಿಕಟ ಎಕಕ್ನಿಸ ಪೆರುಮುನ ಪಸುವಾಂಡೆ ಶ್ರೀಲಂಕಾ ಕಂಡಾಯಮಾಯ್ ಪ್ರದೇಶ ರಸಕಟ ಮಿಲಿಮೀಟರ್ ಸಿಎಕ್ಕೆ ತತ ವೆಸೆ ಮೊಹುದಾತ್ರಾಲುವೆ ದೇವರ ಸಹ ಡಾವಿಕ ಪ್ರಜಾವಟ ಅಣತುರು ಎಂಗವೆ ಮಹರ ವಿಲಂದ ಸಲಕ ಗೆಂಡಾ ವಟತುಲ ಕಿಸಿದು ಸಹಲ್ ಹೆಗಿಯಾಕ್ ನೆಥೈ ಎಬತಿ ವಸಂತ ಕಿಯಾಯ್ ದಿಯೆ ಗಿಲೆ ಮೆನಸಿ ಉದನೆಕ್ ಜೀವಿತಾಕ್ಷೇಟ ಕುರುದು ಅಪನಯನೇನ್ ವಾರ್ತಾಗತ ಆದಾಯ ಮಕ್ಕುಪೆಯಾಯ್ ಬಾಂಗ್ಲಾದೇಶ ಸರಂಪ ವಸಂಗತೆಯ ಶ್ರೀಲಂಕಾ ಕೊದೆಯು ದೇವನ ಎಗ್ದಿನ ಕ್ರಿಕೆಟ್ ತರಗ ಅತಹರದಮಾಯ್ ಮೀನಗಲ ಖಂಡ ಪ್ರವೃತ್ತಿ ಪ್ರಕಾಶೆ ಪಸ್ವರು ಎಕಟ ಬಲಾಪುರತ್ವ ಡ್ಯಾನ್ ಸ್ಪೋರ್ಟ್ಸ್ ಫ್ಲಾಶ್ ವಿಶೇಷಾಂಗ
2: ಕ್ರೀಡಾ ಪಿಲಗಸ್ಮ ಸ್ಪೋರ್ಟ್ ಫ್ಲಾಶ್
3: ಐಬಾನ್ ಪ್ರಿಯ ಕ್ರೀಡಾಲೋಳಿ ಹಿತವತ್ತುನಿ ಕ್ರೀಡಾಪೀಠಿಯ ಉಣುಸುಮರಗಿನ ಅದಾತ್ ಸ್ಪೋರ್ಟ್ಸ್ ಫ್ಲಾಶ್ ತುಲಿನ್ ಒಬ ಹಮುವನವ ಅಪಿ ಅದ ಕಥಾಭಾಕರಣ ಸೂದಾನಂ ಪಸುಗೆ ದಿನ ಕೀಪೇಮ ಶ್ರೀಲಂಕಾವೇ ನಮ ಲೋಕೆ ಹಮುವೆ ಬಬಲವನ್ನಟ ಸಮತ್ತುನು ಕ್ರೀಡೆಗೆ ಪಿಲಿಬಂದು ತೊರುತ್ತು ಕಥಾಭಾಕರಣ ಸೂದಾನಂ ಶ್ರೀಲಂಕಾ ಹೆಲ್ಲ ವಿಸಿಕಿರಿಮೆ ಶೂರ ರುಮೇಶ್ ತರಂಗ ಇತಾಲಿಯ ಪ್ಯಾತಿ ಡಾಯಮಂಡ್ ಲೀಗ್ ಮಲ್ಲ ಕ್ರೀಡಾ ತರಂಗಾವಲಿಯದಿ ಇತಿಹಾಸಗತ ದಾಕ್ಷತಾವ್ಯ ಪ್ರದರ್ಶನ ಕ್ರಮೇ ನವ ತರಂಗಾವಲಿ ವಾರ್ತಾವಾ ಪೀಠವಿ ಮಠ ಸಮತ್ತುನ ಮೆಮಿಸಾವೇದಿ ರುಮೇಶ್ ತರಂಗ ಮೀಟರ್ ಅನುದಕಾಯ ದಶಮಹಾಯ ದೇಕಕ ದುರಾಕ್ ವಿಸಿಕರಮೇ ಮೆಮ ಸುವಿಶೇಷಿ ದಾಕ್ಷತಾವ ವಾರ್ತಾ ಕಲ ಲೋವ ಪ್ರಮುಖ ಪೆಲೆ ಕ್ರೀಡಕಿ ನೆಕ್ವನ ಮೆಮ ತರಂಗಾವಲಿಯದಿ ವಿಸಿ ತುಂಗವರದಿ ರುಮೇಶ್ ದಾಕು ದಾಕ್ಷತಾವ ನವ ತರಂಗಾವಲಿ ವಾರ್ತಾವಾಕ್ ಮೆನ್ಮ ದಿದಾಸ್ ವಿಸಿಯಾಯ ವಸರೆ ಲೋವ ಹೊಂದಮ ಹೆಲ್ಲ ವಿಸಿಕಿರಿಮ ಬಾವಟ ಪಾತ್ತುನ ಶ್ರೀಲಂಕಾ ಮಲ್ಲ ಕ್ರೀಡಾ ಇತಿಹಾಸ ಮೀಟರ್ ಅನ್ನುವಟ ವಡ ಬೆಡಿ ದುರಾಕ್ ಎಲ್ಲ ವಿಸಿಕಲ ಪಾಲಮುಸಾ ಏಕಮ ಅವಸ್ಥಾವ ಮೇವನಾತರ ಎಲ್ಲ ವಿಸಿಕಿರಿ ಮೇಸಾವಿ ನಾಸಿಯಾನು ಕ್ರೀಡಕ್ಕೆ ಕುದಕು ದೇವನಿ ಹೊಂದಮ ದಾಕ್ಷತಾವ ವಿಮಾತ್ ವಿಶೇಷತ್ವ ಮೇ ಪೆರಮುಣೆ ಪಸುವನ ಪಾಕಿಸ್ತಾನ ಆರ್ಷಾದ್ ನದೀಮ್ ಅವಸಾನ್ ಬರಟ ಪ್ಯಾತಿ ಪ್ಯಾರಿಸ್ ಸುಲೇದಿ ಮೀಟರ್ ಅನು ದಕಾಯಿ ದಶಮ ನಮೆ ಹತಕ ದಾಕ್ಷತಾವ್ಯ ದಕ್ಕು ಆತರ ಅಹು ಸಹ ರುಮೇಶ್ ಆತರ ಅತಿ ಸೆಂಟಿಮೀಟರ್ ತಿಸ್ಪಹಾಕ್ವೆನಿ ಸುಲು ವೇನಸಾತ್ ರುಮೇಶ್ ಕೆ ಮೆಮ ದಾಕ್ಷತಾವ ಲೋಕ ಹೆಲ್ಲ ವಿಸಿಕಿರಿ ಮೇ ವಾರ್ತಾ ಆತರ ಲೋವ ಅಟವೆನಿ ಹೊಂದಮ ವಿಸಿಕಿರಿಮ ಬಾವಟ ಪಾತುನ ರುಮೇಶ್ ಕೆ ದೆಮಾಪಿಯಾನ್ ಸಂಧಾನ ಕರಾಣೆ ಕುಡಾ ಕಾಲೆಯಿಂದ ಲಮ ರುಮೇಶ್ ಮೇ ಕ್ರೀಡಾವಟ ದಾಕ್ಷ ಕ್ರೀಡಕ್ಕೆ ಕೇಳ ಎನಿಸಾ ಓಹು ಗ್ಯಾನ್ ಅಪಿ ತೊರತುರು ದನಗಾನ ರುಮೇಶ್ ಕೆ ದೆಮಾಪಿಯಾನ್ ಸಂಬಂಧ ಕರಗಾತ
4: ಮೀಟರ್ ಅನುದಿಕಾಯಿ ಹೆಟದೇ ದಕ್ಷತಾವ್ಯ ದಕ್ಕೀಮ ವಸರ ದಹಾಯಕ ಅಖಂಡ ಕಟುಗ ಕಾಲೇಕ ಪ್ರತಿಪಾಲಿಯ ಕ್ವಸಿನ್ ಸಾನಿಟು ಅಂಕರ ಈಗ ಅತ್ಯ ಮಪಿಲ ಮೇ ವಸ್ತಾವ್ಯ ಲೋಕ ಸತುಟ ನೋಯ್ಕು ಬಾಧಕ ಕಮ್ ಕಡಲು ಸಹಾಯನ ದೇವಾಲ ತೀದಿ ತರಣೇ ಕಲ್ಲ ಎವಿಲ್ಲ ಎವಿಲ್ಲ ಅಂತಿಮಟ ರೋಮ್ಗೆ ತೀಚ ಹೊಂದಮ ಡೈರಮೆನ್ ಲೀಗ್ ತರಂಗಾವಳಿದಿ ಎಮ ದಕ್ಷತಾವ್ಯ ದಕ್ಕೀಮ ತಾತ್ತ ಹೆಟೀಟ ಮಡಲುಕು ಸತುಟ ಕಿದಿಂಗ್ ಬಲಾಪುರತ್ತಿನೋ ಅಪೇ ಈರಂಗ ತರಂಗ ತುನಕ್ತಿನೋ ಅಥವಾ ಮೇ ವಸರಿ ಪೊದುರಾಜ್ಯ